0: ಹಗುರಗ ತಿಂಯ ಹಾಮಗುವ ಕಾತಿನ ಲಾಫುನ ಆಸಾರು ಬೈ ಲೀದಾಗೆ ಓವೆನಿ ಅವತ್ತೆ ಹಾಲುಗುದಿನಿ ಹೆಸೂಸು ಹರಿಯ ಗಲು
1: ಕಸ ವಾಗು ಹರಿಯ ಗರುಫು ದಹತಿಯ ಲಿಲುರುದು ಮೊಯ್ಸೇಸಿ ಲಗು ಲುಂತಿ ಲಾಲಿಯಾಬಿ ಲಿಯಾಸಿ ಫುರುಮಿಯೆ ಲುಬಾರಗಿ ಲಿಯಾಬಿ ಲೆ ಕ್ರಿಸ್ತು ಬೈ
0: ಅವಾ ಲೌನ ಬುನಿಯ ಲರಿಯ ಗಾ ಹೌ
2: ಇನಾರಿನಿ ಲೆ ಹರಿಯ ಗುಬಿ ಲಗು ಎಲಿಯಾಸಿ ಬಲ್ಲ ನ್ಯೂಬಿ ಫುರುಮಿಯ ಅನಿ ಲರಾನ್ ಸರುಬಿ ಲಾ ಸುಂ ಕಾತೆ ಕಾಗ್ಯ ತರಿಯ ಗುಬಿ ಲೆನೆರು ಬುಂಗಿ ನುವಾಗು ಅವಲೆ ಉಗುರಿ ಗರುವರುಗುತಿ ಅರಿಯ ಗತು ಲಗು ನ ಸುಫ್ರಿ ರುಬ ಲಾ ಸರಾಗು ಅನಿ ಮಬಹು ದುಂ ಅಬಾದಿ ನಲಾ ನರಿಯ ಹನೆ ಹೌ ಲಗು ನ್ಯೂಬಿ ಹಲಿಲಾ ಎಲಿಯಾಸಿ ಅಬಹ ದುಗ ನಿಗರಿ ಗೆ ಸೋಲೆ ಹಬು ಸೆರು ಬೈ ಲಾವು ಕೈ ತರಿಯ ಗುನಿ ಲೆರೆರು ಬುಂಗಿ ಲಗು ಇತರ ಲುಬ ಲಾ ಲಾ ಸುಸೆರು ದುಲೋ
0: ಲಾರಿ ಗೆ aba hagiri budu lenyi haba hibiri disciple gu aba hari hi sarago gri ge ge gu hau nyenye nu ginye arufu da tin li luru do moises asike ne ham dale hari hi bali hesusu aba tawi du hanigi lao hari hi nyenye aba hai bagu abu suralu aba tilalu gu dunya larinya ga hau
2: kawagu hasike ne hama
0: aba lona bu aba hada ge hanyi bu aba larinya gu
3: maestro ಮಿಹಾನಿರೋ ನನಗೂ ಇಬ್ಬು ಅನ್ನಿ ಹಬ್ಬ ಸಿಫ್ರಿ ಉರಿ ಬತ್ತಲುವಾಗು ಮೆರೇರು ಗುದ್ದಲ್ಲ ನೀಳು ಮುತ್ತಿ ಲಾರಿಗದ ಸಿಫ್ರಿ ಉರಿ ಬತ್ತಲಿಗಿಯ ಲಾಹು ಚುರು ನೀ ಮೂವರುಗು ಅಬ ಲಾಫ್ರಿ ಹಾ ಕೂತು ಲಿಮುಳುಗಿ ಅಬ ಲಖರಿ ಹಾ ಲಾರಿ ಲದೆ ಬಿಲು ದಿಯ ತೀತರ ಅಮುರಿ ಹಾದ್ ನ ಹಮ ಬಾನೆ ಬಿಸಿಪುಲುಗು ಲು ಹಸಾಗರು ನಿ ಸಿಫ್ರಿ ಉರಿ ಬತ್ತಲೆ ಲೋಯಿ ಸಿಯಾ ಹಮುತ್
0: ಅಬ ಲೋನ ಬು ಹೆಸೂಸು ಅಬ ಲಾರಿಯಗು
2: ಗುರಿಗೆ ಮಫಿಯರ ದಿತಿ ಆತ್ರಿ ಬೈ ಸಾದಾಲು ನೆರೆ ದೆರು ನಿ ಹುಮಾ ida me lagu mucha mafia ni le hida be baru meira hli ge nya ho
0: aba hanu gu ni nu da le lari ni bali sifri uri batli gi hesusu aba lo we gu du ni ira hli gi aba le ko tu mu ru gu aba la kara ba ha aba la fri ha aku to li mu lu gi aba la lu du ni hesusu lu gu chi aba lari ni gu lu
2: atiri da lau itere
0: aba lari ni gu lu gu chi
3: lumage nyiro gili gibel waya su lahu churuni sifri uri patlige watu rugu oduno rugu lae belu lafaru ne hilagu bai ahe lubaiti ani he lubaiti gayara lubai patugi sumukate bude me wama bu idre go bawa
0: aba larinya gu hesus lu
2: ka wago barinya ga ahin gayara lubai son kate gayara te lule afinyu bai
0: aba lagua ragu lugushi irahu ligi
3: afinyatina ಇದರ ಗೊಬ್ಬಾನ ಲೂತಿ ಮಾ ಲಗೋದು ನಫಿಣಿ
0: ತಲೆ ಲರಿ ಹಿ ಬೆಸು ಸುಲೋಗು ಫ್ರೆಸ ತಿಮಾ ಹಲಿಲ ಹಕಿ ಬೆದು ಗ್ರಿಗಿಯ ಅಬ ಲೆದೈ ಹಲು ಸಿಫ್ರಿ ಉರಿ ಬತಿಲಿಗಿಯ ಅಬ ಲರಿಯಂಗು
2: ಸಿಫ್ರಿ ಮಗಾಂಬ ದಿತಿ ಮನಿಯ ಗತಿ ಅನಿಯ ಗತಿ ನಬುಲು ಬಾಫ್ರಿ ದೊಂ ಈಗ್ರ ಬೈರ ಹಲೆ ಅನಿ ಮೆಬೆಲು ರದಿಗಿಯ ಬಲಿದೊಂ
0: ಅಬ ಲಗುವ ರಗು ಸಿಫಿ ಅಬ ಎಲೋವಿ ಹಗದುನಿ ಇರ ಹುಲಿಗಿಯ ಅಬ ಲಾಫ್ರಿ ದೊಂ ಅಬ ಲೆರೆ ದರು ಇರ ಹುಲಿಗಿಯ ಕಮ ಹಿಲಾಯ್ ಸರಗು ಹಾಂ ಯಾರಿಯ ಗುತಿಯ ಲೋಗು ಹಿಲಾಲ ಅಬ ಲಾರಿಗು ದುನಿ ಹೆಸುಸು ಲೋಯಿ ಗೆನ್ ಲುಪಬು ಅಬ ಲಿಂಗುರಗುನಿ ಅಬ ಲಾರಾರಾಮು ಅಬ ತಿಲೆಬೆಲುರು ಹೆಸುಸು ಮುನದು ಅಬ ಹಾಲಿಗು ದುನಿ ಲಾನಿ ಡಿಸಿಪ್ಲುಗು ದಾಲೆ ಹಾಬು ಗೊರಗ ಅಂಯ ಲುಮ ಅಬ ಹರಿಯ ಗುಲು
4: ಕಸ ಉವಗು ಸಿಯ ಒಬಾಲಿ ಸಿಫ್ರಿ ಉರಿ ಬತಲಿಗಿಯ ಸಾಗರ
0: ಅಬ ಲಾರಿಯ ಗು ಹೌ
2: ಲುಗುಂದು ಲಿಬೆ ಸಿಫ್ರಿ ಲೆ ಲೌರುಗು ಯಿ ಫುರಿ ಐಗಿ ಲುಮ ಯುನರು ನಿ ಲುಬುಂಗಿಯು ಗಯರ ಲಾ ಲಾ ಫುರಿದು
0: dale houdi nyingi aba hasuguru galilegi
4: mabusa eruti ti hesusu lun la subdirunwa halia en la la dega la rufu de hala hon lani discipulo arinya ge nalgia luago le dere gerubala ligia le vuguri garo wargiti ha ha burugo vuguri uri bati ani hafaru baila hilago bai aba mela lasarun lidange oveni luago lurunwa veyo
0: ಉವತಿ ಗುಫ್ರಾಂದ ಹಮನಿ ಲೆ ಲರಿಯ ಗುಬೈ ಹೌ ಅನಿ ಹನುಫು ದತಿಯ ಲೂ ಹಾಲುಗದನಿ ಅಬ ಹಚಿಲುರು ಉಬುರುಗು ಕಫಾರ್ ನವುಮು ಮುನದ ಅಬ ಲಾಲುಗದನಿ ಯ ಹೆಸೂಸ್
2: ಕಾಸಾಬುಗ ಉವಾಗು ಹದಿಮುರೆ ಹದಾಯಿಬುಗ ಇನ ಹುಮ
0: ಅಬ ಹೆರೆದರು ಮನಿಯು ಲದುಗ ಅದಿಮುರೆ ಹೈನ್ ನ ಹಾನ್ಯ ಬುಗ ಹುಮದ ಲೋಗು ಕಾಲ ಹಾದಾಗೆ ವೈರಿ ಗುತಿಮಾವೈ ಅಬ ತಿಲನ್ಯೂರು ಹೆಸೂಸು ಅಬ ಲಗುವರು ಹೌ ದೂಸು ಗುಬೈ ಡಿಸಿಪುಲು ಗುಲುಬದು aba larinya gu hon
2: le abu sen uti ligi la furu miyeti lunti ago mo hon ni la hadan songu bai ani lo gi ele servi du hon songu bai
0: aba lanu gu aba irahu aba lichu gu ni hamida gu aba lanu gu ni lu haburu gu aba larinya gu hon
2: Gurugi ale resibi ruti aba irahu kille lida niri. Resibi lumutina ani mamar gine au le resibir. Resibi lumuti gine nungu chile au na habalina.
0: Aba larinya gun huwa alun.
1: Maestro, arihati wa aba uguri asaga hati sifiri guuribatinya lida biri. Kei mama la wamanyi aba weberi diruni lun madigun digia lani.
0: Aba larinya gun Jesus.
2: Meberi dira humai. La dugo tini aba le dugo ti milagro le dan niri lo la dimbre ha uriba nuago. Le mama be wagan wa magi nye. Ni naru hau. La gu furu me guarga na le ishi guti ama ver duna hon le dan niri le dugo lani go huma Kristo le behu ba afai ro aha buiti. Furu me guarga le afigo go duti aba hada gen ha iseri gen nyaba nya le dan hafinya nuago. Buiti mati hamugalun la gurunu wa barana hon lau aba ome budubu lea muli gulei guranyu luagu ligina sigu lau la dugu ni kate ilira. Ahabu lafigo guta buha bu guanargu, buiti mati hamugalun bibu guni la duga buiti mati hamugabidi sielun laurugu aba uhabu sigu lau hamuga badarun lau biangu bai buha bu mafi ugati nyelubai mawe hama heweru haigi balin hagu bu hilanya menye kushadiligi ya watu. Ahabu gine lafigo guta bugudi guanargu, buiti mati hamuga gine lu bibu gini, la duga buiti mati hamuga bebelurun sienlu lau aba ugudi, sigo lau badarun mafi wati lau biangu bai bugudi. La nye lubi mowe hama hevero, menye gusha diligi ya watu. Ahabu gine la figo guda bago, buiti mati lu basagaruni, la duga buiti mati hamuga bebelurun lidon laruwe habungi ya lau aba agu, sigo lau hamuga badarun mafi wati lau biangu bai bago, la nye lubi mowe hama hevero, menye gusha diligi ya watu. La duga, hoshua basungu bila watu gemeti. Buiti salu, gama lumu ahileferi dira lubaswa kabagi huu huu la. Memege rala lubaiti salu hida gayara lamu gahagano lida darangilo humogu.
5: San Marcos, capítulo 10.
0: Aba lafri du Jesusu, kafarna umu gine, aba lidi lobo agun judea luma luagun obo lenyingi lube labouche veyu libidi duna horda. Aba ya honda ragu grigi ya lenyi luboi. Aba ya larufu taha hon kanya haligabri. Aba tihayabu nhada ange fariseugu, luogu Jesusu, aluga ouchaguni lao aligudini ahi mariba luboi lungu iligira gungugiri tuma lumari. Aba larinya gu Jesusu hon.
2: Kameha gya larinya gu bai Moisesi hon.
0: Aba harinya gu lungu.
6: Harinya gati Moisesi logu gayara lati chugunu wa gara dalani na igira guni tuumari.
0: Aba larinya gu Jesusu hon.
2: Lisi kumbali Moisesi kumadi lira hon la duga tidere hanigi. Ahi meha danle la dungu bali bungi son kate, uguri tuma uri la duganya. Lige ligru bai lubai uguri lugu chi tuma lugu chun lulaga naunu wa tuma lumari. Aba meherederon kei aba anegu grigi. Mama anya lubai ti biyama, aba ariganya. Lige amon lubai lafani inaguni uguri le laundoro bai bungi.
0: Danle muna da hama, aba ya haligu dini disiplu gu loo kate ile. Aba larinya gu Jesusu hon.
2: Le igri tulumari, aba lagamari doamo, lagabara hanyon. Ahi gine tigiro uri tumari, aba tagamari doamo, tagabara hanyen gine.
0: Aba hana hagrigi irahu nyolu Jesusu, lu laguru hawagu. Aba hagume sirun disipulu gu adenga hon, ha ana habalin. Dan le larinya ni Jesusu magunda atilawo, aba larinya gu hon.
2: Igri huma lun hayabi irahu nyonumo, mamahara huma, laduga haitara manya, ke irahu nyon. Agi ya lila na banya alaroe habungi. Ni naru hao, luagu lela marufu nuti aba igaburi unabuguti keisi aba irahu, sinyabi lebelu nun lidon laroe habungi.
0: Aba lanugu ni alaruna rugu, aba labini runia lau lichugu ni luha buha wagu. Dale lasigiru bali Jesusu lueyesu, aba liabi aba wuguri eiba gwe na lubaru, aba lahu durogun ligibuge, aba lalugu duni larinya galun.
3: Maestro buiti, kasa kati buit lube na dugni lu nibihni bagri magumu chaditi.
0: Aba larinya gu Jesusu lu.
2: Ka wagu barinya gano buiti. Aba riginyo buiti. Ungiyo. Subudi tigu mati bu. Magabara haba, mafar haba, miweru haba, madimri haba iyeni luagu ni aba. Meyeda banya gurigia inebe hama bagubri bu.
0: Aba larinya gu uguri ligi.
3: Maestro, gufulit na lau sunle luma genyiro gidina.
0: Aba larinya guni Jesusu lau isiani, aba larinya gun lun.
2: Aba kati mege bai lun badugani. Baiba, alura bi sun le bumu bi aba me bishu ni le begi hongu demeti aba me bibini irisi ni siel lari gien biabine aba me bafala runina
0: dale la gambu bali ugiri ligie katile aba liru dam aba lidin lao iruni la duga gibeti buga lirisi aba larini Jesusu hawagun sungu bi aba larinya gun hon lani disipulu
2: La narme san lene go rebelu no risi te lido lo ruin habungi.
0: Aba tawiri du haniki disciplu go la ule la riña go be. Aba ye la riña go hon.
2: Nira hin lene go sa le belu run wa lido lo ruin habungi. Mene go ti mati lo aba kama ye lo la sigru lida ge lu hu yo aba agusa sigru la ule belu no aba risi te lido lo ruin habungi.
0: La hagambu bali kata ile aba tawiri du ti mahaniki aba halu dagun hama go.
7: Kaba tia salva.
0: Aba ti laria gunia Jesusu, laria gahon.
2: Sinya tia salva rungurigi hongo. Ahi bongio, gaera ti la salva runia la duga uwa ti ni kata lasin ro bongio.
0: Aba ti laria gun Fedru.
8: Babureme, wakia igira wa malte sum meha levama bai luva fala runibu.
0: Aba laria gun Jesusu.
2: Ni naru hau, lagu furme warga na le igru tu loba, o la muleno. Olibuñano, olituno, oluguchi, olugucho, oliranginu, olufula suinuegien, olueguien la ugano de lani na salvaruni. Le recibiruba san weyasu sigula uguento lidan ubole. Mona, amuleno, ibuñano, ituno, uguchuro, isanigu, lumafulasu lausun leiba honiwa, recibi ligiame ibagari magumucha ditisielo. Saragu hanya hafurumi etinya banya gueto, agia bagumo honi, ane saragu hanya hagumo honi banya, agia bafurumi etinya.
0: Luagu nyanu uma luun Jerusalem, Jesusu haba haba alani disiplu, lau nyanu tueri anigi, ani hibiri grige ha afala rubalinya, lau nyanu anufudu. Aba yeti ladinyuru, Jesusu au lani duusu disiplu, awe hibiri grige. Aba lagume serun ariñe gaile lumbe la susere du lum. Aba lariñe gun hon.
2: Ke lau bai hari hei. Wa muderin elon Jerusalem. Le nyemba lu bai nedere geruwa au le ugur geruwa rguti. Hon habu te guha fadiri un huri yo luma hon aru da tiñe le luru du Moisese. Ha lu bai hasia do runina lu nome. Aba me hedere geru nina hon ha mama bai huri yo lu hehera han nao. Ha bai chubadina aswe ragu badina. Aba me hafarun ina hilagu bai, lagu me luru aveju, aba me nasarun lida gen oveni.
0: Aba ti hayabu in Santiago luma hua, aliranin yusebe deo, aba harinye gulun Jesus.
1: Maestro, busenti walumba digun aba fulese iwon.
0: Aba ti larinye gun hon.
2: Kagi habusen rube luna digun ni hon.
0: Aba harinye gun lun.
1: Lun dame la barue ha lausun buwe irigun. Lun banyura gudunibwa aba luegin bombere aba luegin bubona.
0: Aba lania gu Jesusu hon.
2: Ibite ti hon kalan hamuri habe. Gayera befu nage hatuni unien gifitere lube natuni. Oti habati se iron lau ibadise len lube inibihini.
0: Aba haunabun harinyag.
1: Gayera wabai.
0: Aba larinya gu hon.
2: Lun ti hatuni unien gifitere lube natuni. Badise wahugia me lau badise len lube inibihini. Ahe luha nyuro aba luege nowene, aba luege nubona, mama au lube nishuguni. Lichugu bahon ha ubaba nya, laransare bongeyo.
0: Lale hagambu bali hahibiri diisi disipulugu, aba haganyi duluma Santiago labu huwa. Aba lagua run Jesusu hon sungubwe lubadun aba larinye gun hon.
2: Ke hasobu dirun, haguma diha banya hada ha mama banya huriyo, aruhu da watin hongu wakama hamuga haburi ya lila na fulasu ligie. Hati uina mubanya hada, aruda hamuti habafu, ahin hida, mama luba, leabunsa ritu luweiri gula hida, lunti le serbi dunia hibiri. Furumi ya wari gu hida agi, leabunsa ritu luligia bala furumi ya te, lunti idamu ni la hon hibiri. Itara kei mama la niyabia au le uguri garo warguti, luna serbi duni wa, niyabia luna serbi dun luma lun nishiguni ni bagari lebegi me hasalbarun saragu gurigia.
0: Aba ti hachilurun heriko dan le afri deina lan Jesusu lida ge flasu ligia hao lani disipulu go ama saragu grigia nyi aba marihi tigiriti bari timeo lirun timeo nyu laru ima amuria. Dan le lagambu bai luagu jarafa lila Jesusu le Nazaretina. Aba lagume seru marini tiligia aguara. Lariñak.
9: Jesusu, le dega wagu Davidi, gudemi nabu.
0: Saragu haña adeinja tiyan lu.
10: Estás escuchando Fe Lo Bíblica, la Biblia en español, inglés, garifu.